ಸಾರೇ ಎಲ್ಲ ನನ್ನ ಜೈರ ನನಗೆ ಸಾಯಂತ್ರ ಸನ್ನಿ ಬೇಜಿ ಮಾಡ ಬಾರ್ಡ್ ಬೆಚ್ಚುಡೆ.